0: ಸರೋಣ ಅದ್ರಿ ಮಾಡುದು.
1: ಓ ಏನಾಯ್ತು? ಅದು ಡೇ ಆಫ್ ಎಕ ಮಾಡಿಕಿಂಗ್ ಆಗಿ ಸಿ ಟಿ ಸ್ಕ್ಯಾನ್ ಟ್ರೇಸ್ ಕರಿಗತ್ತ ಗಮನ ತಮ್ಮ ಇವಾಗ ವಾಟ್ಸಪ್ ಕಲಿ ಒಯಾಗೆ ಲಂಗ್ ಕ್ಯಾನ್ಸರ್ ಆಪರೇಟ್ ಕರನ ಬೆರಿತಾರ ಅಂದ್ರಿಟ್ ಸ್ಪ್ರೆಡ್ ಇಲ್ಲ. ಹರ್ಷ ಅಪಿ ಮೇಕ ತವತ್ತಾರಟ ಹಂಗಂಗ್ ಇಂದಿಗ ತೇರು ಮಕ್ಕನೆ ಅಪಿ ಮೇಕ ಯಾಡ್ ಕೀವು
0: ವಿಮಾನ ಸರ್ ಮಂ ಪುಳು ಅಂತರನ್ ಟ್ರೈ ಕರ ಮಗೇವ್ ದೌನ್ಯತ್ವ ಜೀವತ್ತಿಂದ ತಾರಾಪುರದು ಕರಂಡು.